ಮಾಡಿ ಪಾಪ ಶಮನೆ ಹರಿರಶ್ವಾದಿ ಸೇವಿತ ಹಸ್ತಿ ಕುಂಭೋ ತುಂಗ ಕುಟ ಹಸ್ತಿ ಕೃತಿ ಪ್ರಿಯಂಗರ ಹರಿದ್ರ ಕುಂಕುಮ ದಿಗ್ಧ ಹರ್ಯಶ್ವಾದ್ಯಮರಾರ್ಚಿತ ಹರಿಕೇಶ ಸಖಿ ಹಾದಿ ವಿದ್ಯಾ ಹಾಲ ಮದಾಲ ಸಾ ಸಕಾರ ರೂಪ ಸರ್ವಜ್ಞ.

ಹರಹರಿ ಕುಚಾಭೋಗ ಹಾಕಿನೇ ಕಲ್ಯವರ್ಜಿತ ಹರಿತ್ಪತಿ ಸಮಾರಾಧ್ಯ ಹಠಾತ್ತಾರ ಹತಾಸುರ ಹರ್ಷಪ್ರದ ಹವಿರ್ಭೋಕ್ತಿ ಹಾರ್ದ ಸಂತಮಸಾಪ ಹಲ್ಲೀಕಾರಾಸ್ಯ ಸಂತುಷ್ಟ ಹಂತ ಮಂತ್ರಾರ್ಥ ರೂಪಿಣೀ ಹಾನೋಪಾದಾನ ನಿರ್ಮುಕ್ತ ಹರ್ಷಿಣೀ ಸರಿಸೋದರಿ ಹಾಹಾಹೂ ಮುಖಸ್ತುತ್ಯ ಹಾನಿ ವೃದ್ಧಿ ವಿವರ್ಜಿತ ಹಯ್ಯಂಗವೀನ ಹೃದಯ ಹರಿಕೋಪಾರುಣಾಂಶುಕ ಲಕಾರಾರ್ಥ ಲತಾ ಪೂಜ್ಯ ಲಯಸ್ಯುದ್ಭವೇಶ್ವರೀ ಲಾಸ್ಯ ದರ್ಶನ ಸಂತುಷ್ಟ ಲಾಭಾಲಾಭ ವಿವರ್ಜಿತ ಲಂಘೇತರಾಜ್ಞ ಲಾವಣ್ಯಶಾಲಿನಿ ಲಘು ಸಿದ್ಧಿದ ಲಾಕ್ಷಾರಸ ಸವರ್ಣಾಭ ಲಕ್ಷ್ಮಣಾಗ್ರದ ಉದಿತ ಲಭ್ಯೇತರ ಲಬ್ಧ ಭಕ್ತಿ ಸುಲಭ ಲಾಂಗಲಾಯುಧ ಲಗ್ನ ಚಾಮರ ಹಸ್ತಶ್ರೀ ಶರಣ